ಪರ್ಟಿಕ್ಯುಲರ್ ಥಿಂಗ್ ಫಾರ್ ಗ್ರಾಮ್ಸೆ ಯುವಾ ಚಿಕ್ಕಿಮ ಏನಿ ಸೋಂಗ್ಸ್ ಇದೆಗಾನ ಆಗ ಊರು ಇದೆ ಸೋಂಗ್ಸ್ ಸರ ಚಿಕ್ಕಿಮ್ ಲೀಗನ ಟೋಲ್ ಲಿಸನರ್ ಪೋ ನಮನೆ ಟೋಲ್ ಆರ್ ಥಿಂಗ್ ಪೋ ನಮನೆ ಟೋಲ್ ಮಿನ ಒಲೆ ಪೋ ನಮನೆ ದಾ ಸೋಂಗ್ ಸರ ಓರೆ ಅದೇ ಸೋಂಗ್ ನಾಗ ಕ್ವಾಂತಿನ ಓ ಮಜೆ ಒಲೆ ಪತಕ್ ಸರ ಗರ್ಮಾ ಆಹಾ ದಾ ಶಾಯ್ದೆ ಕನಾ

0: ಶಿವಹ ಬರದೆ ಅನೇಕನ ಪ್ರತಿಫಲನೇ ಇದೆ ಅಥವಾ ಆಕಾಶದ ಕಾಡಿ ಸೃಷ್ಟಿಯ ಬಸನ್ನ
1: ಸಹಿ ಸಹಿ ಹೊರಕೆ ಮೋಜು ತರ್ಸು ಮೋಜು ದಾಗ ಟಾಪಿಕ್ ಮುಚ್ಚಿರು ಒಳದ ಸೊ ಖಬರ್ ಇರೋದಪ್ಪೆ ಒಕ ತಮ್ಮ ಇವ ವಿಷಯರ ಹೊರಕೆ ಏ
0: ಬೈಜಾನ್ ಟಾಪಿಕ್ ಬೇರೆ ಹೋಗದ ಮಾಲ್ದಾರ
1: ಖಬರ ಮೌಕಡ ಗುಡ್ ಪಾಯಿಂಟ್ ಯು ಅಗರ್ ರಿಶ್ತಿ ದಿ ಚಾ ಕುದರತಿ ರಿಶ್ತಿ ದಿ ಲಕ ದಿ ಮೋರ್ ಬ್ಲೋ ರಿಶ್ತಾ ಶ್ವಾ ಖಾಲಾ ಗಾನಿಶ್ ವಲೆ ಚಚಿ ಗಾನಿಶ್ ವಲೆ ಮಮ ಗೋನ್ಶ್ ವಲ್ ದಾ ಕುದರತಿ ರಿಶ್ತಿ ದಿ ಕನ ದಗ ರಿಶ್ತೋ ಮಂದಿ ಸವಿ ಆಯ್
0: ದೇ ಮಂದಿ ಬಜದಾ ಸಿ ಆಂಚಿ ಮೋರ್ ಬ್ಲೋ ತಬ ಸಡಾ ಕಿ ವಿತ್ ಕೈ ಇಜಿ ಕಿ ಆಲ್ ಬಿ ದಿ ರಾಸಿ ಬನಿ ಐ ಕಿ ಆಗಾ ಖಬರ ಐ ತೋ ಸರ ಇ ಜಡ ಖುಷಿ ರಿ ಹೋ ಇ ಸರ ಐ ತೋ ರಹನ ಹುಜುರಿ ಕೈ ದಸಿ ಅಮಿ ವಲಾ ಖಂದಿ ಅಬು ವಲಾ ಇ ತಿ ತಕಿ ಮೀರ್ ಕಿ ಹೋ ಆಬಿ ತೋ ಸಬ ಖ್ಯಾಲ್ ಕೈ ಕಿ ಬತ ಕಿ ನ ಕಿ ವೇರ
1: ಡೇರಾ ಯಕೀನಿ ಖಬರ ಸಲಾಮ
0: ಖಬರ
1: ಜಿನಕೆ ಪಮಖ ಖಾಲು ನಗದಿ
0: ಆಯೋ ಹತ ಗುಲು ನಗದಿ
1: ಓಕೆ ಜಿ ದಾ ಚಾ ಪಾವಾಜ್ ದೋ
0: ಬೈ ಜಾನ್ ದಹೋ ಪತಾ ನಾ ಸ್ತೋ ಜಿ ಚಾ ಪಾವಾಜ್ ದೋ ಜೈ ಕಾ ಸೋಫಿಯಾ ಕಿಪ್ ಸು ಕಾ ಸದಾ ವಿ ಪಾವಾಜ್ ಕಿ ಕಾ ಚಾ ದೋ ಪತಾ ನಾ ಸ್ತೋ
1: ಅಚ್ಛಾ ಓಕೆ ಜಾ ಕೋಶಿಶ ಕಾ ಉಂಚ ಮಸ್ರ ಜಿ ದಾ ಕ್ಯೂ ಶೀಟ್ ಕೆ ಮೇರಾ ಹೋ ಶಿಶಾ
0: ಆ ಬೈ
1: ಚಾ ತಾ ದುವಾ ಸಲಾಮ
0: ಹಟಕ್ತಾ ಮುಸ್ತಾನ್ ಹಟಕ್ತಾ
1: اوکے جی دا ٹول چی دی کنه دا تو چی سوره دا سلمونه پاسکل دا بالکل سائلنٹ غلی غلی پر